0: ଶ୍ରୀ ଗାଈ ମୋର କୋକୋ ଗାଈ ମୋର କୋଚି ଲାଗ
1: ಮಗಾಸಿ ಸಾಯ ಮಗ ಚಾಸ್ ಮಗ ಕೋ ಇಲ್ಲ ಕೇಕೋ ಮೋ